0: ಅಲ್ಲಿ ಅಲ್ಲಿ ಭಾಗ ಬಾಯಿ, ಅಲ್ಲಿ ಅಲ್ಲಿ ಭಾಗ ಬಾಯಿ,
1: ಅಲ್ಲಿ ಅಲ್ಲಿ ಭಾಗ ಬಾಯಿ, ಅಲ್ಲಿ ಅಲ್ಲಿ ಭಾಗ ಬಾಯಿ.
0: ಭಾಗ ಬಾಯಿ ಬೋಲಲಿ ಹಟುನ್, ಅನಿ ಲಗ್ನಾಲಾ ಬಸ್ಲಿ ನಟುನ್, ಲಗ್ನಾಲಾ ಬಸ್ಲಿ ನಟುನ್. ಅನ ಚಿತ್ತನ್ನ ಅವ್ರೆ ತಪ್ಪತ್ಯ.

ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತ